ದೇಹ ಭಾವಮು ವೀಡರೋರನ್ನ ನೀರು ದೇಹ ಭಾವಮು ಅಂದಮೆಂದು ಇಂದು ಲೇದನ್ನ ಅಂದಮೆಂದು ಇಂದು ಲೇದನ್ನ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ಅಹಮು ಚೇಕುನಿ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ತನುವು ನೇನನಿ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ತನುವು ನೇನನಿ ತಲಪು ವೀಡಿ ಸಾಕಿ ತಂಬುಗ ತತ್ವಭಾವಮು ಎರುಗರನ್ನ.

ರಾಮ ಕೃಷ್ಣ ವಾಸುದೇವ ನಾರಾಯಣ ಹರಿ ಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿ ಹರಿ ನಾರಾಯಣ ಹರಿ ಹರಿ ಓಂ ನಾರಾಯಣ ಹರಿ ಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿ ಹರಿ.